ಮಟ್ಟನೆ ಪೂನದನೇನೆ ಓ ಮಟ್ಟನೆ ಮಗವಾತೇನೆ ಬದನಾರ ಕದಿ ಕರಪಡಲೆ ತಗಳ್ಯಾತ ತುಜೆ ಪಣ ಕರಪಡಲೆ ತಗಳ್ಯಾತ ತುಜೆ ಪಣ ವರಮಾಲಾ ಪಡನಾರ ಕದಿ.